ಪದ ನಮ ತಂ ಲಕ್ಷ್ಮಿ ಬಳ್ಳಬ ದುರ್ಲಭ ಪರತ ಫಾಫ ನಿಧರ ತಂಗ್ ಧರ ತಂಗ್ ಧರ ತಂಗ್ ಫಾಫ ನಿಧರ ತಂಗ್ ಧರ ತಂಗ್ ಧರ ತಂಗ್ ಭರತಂ ಬಜತಂ ಖಗಬಟಿತ ಭರತಂ ಬಜತಂ ಖಗಬಟಿತಾ.